ಎಂ ದಿ ಜವಾಬ್ ದಲ್ಲ ಇನ್ಶಾಲ್ಲ ಸಬಾಲ ದರ್ಕೋ ಮಹ ಇಜಾಜತ್ ರಾ ಮಾ ಖುಸೂಸಿ ಬದವಾಗಾನೋ ಕಿ